ಶ್ರೀ ಪುರಾಣಪಂಡ ರಂಗನಾಥ್, ನಿರ್ವಹಣ ಶ್ರೀ ಎಲಿಸಲ ನಾಗೇಶ್ವರರಾವ್. ವಿನಂಡಿ ಅಕ್ಕ ಮಹಾದೇವಿ ಚಾರಿತ್ರಾತ್ಮಕ ನಾಟಿಕಾ.